0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಎಂಎಸ್ ಶೀಲಾ ಅವರ ದನಿಯಲ್ಲಿ ವೆಂಕಟೇಶ ವಿಠಲರ ರಚನೆ ಕಮಲ ನಯನ ವಾಸುದೇವ ಬಾರೋ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಅ ಕಂಪೋಸಿಷನ್ ಆಫ್ ವೆಂಕಟೇಶ ವಿಠಲ, ಕಮಲ ನಯನ ವಾಸುದೇವ ಬಾರೋ, ಸಂಗ್ ಬೈ ಎಂಎಸ್ ಶೀಲಾ.

ದಿವ್ಯ ಸಂಪತ್ತವರ ದನಿಯಲ್ಲಿ ಇತಿ ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ರಚನೆ ನುಲಿಯ ಚೌಡಯ್ಯ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಸಾಂಗ್ ಸಂಗ್ ಬೈ ದಿವ್ಯಾ ಸಂಪತ್, ರಿಟನ್ ಬೈ ನುಲಿಯ ಚೌಡಯ್ಯ.

ಒಂಬತ್ತು ಬಾಗಿಲೊಳು ಒಂದೇ ದೇವಿಗೆ ಹಚ್ಚಿ. ಪುರಂದರದಾಸರ ರಚನೆ ದನಿಯಾಗಿದ್ದರೆ ಶಾಂತಾ ಜಯತೀರ್ಥ ಮತ್ತು ಪದ್ಮ ಅಡಿಗ.

ಕಾಯು ಸುಖಸಾರ ನೀನುಪಕಾರ, ವಿಜಯ ವಿಠಲದಾಸರ ರಚನೆ. ನೌ ಅ ಕಂಪೋಸಿಷನ್ ಆಫ್ ವಿಜಯ ವಿಠಲದಾಸ. ಕಾಯು ಸುಖಸಾರ ನೀನುಪಕಾರ.

ಟಿಎಸ್ ಸತ್ಯವತಿಯವರ ದನಿಯಲ್ಲಿ ಈಗ ಬಸವಣ್ಣನ ವಚನ. ಮಡಕೆಯ ಮಾಡುವರೆ ಮಣ್ಣೇ ಮೊದಲು, ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಟಿಎಸ್ ಸತ್ಯವತಿ.

ಲಿಂಗವನ್ನೇ ಬಸವಣ್ಣನವರ ವಚನ ಹಾಡಿದ್ದಾರೆ ಸಿಎನ್ ಶಾಸ್ತ್ರಿ. ಲಿಂಗವನ್ನೇ ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಸಿಎನ್ ಶಾಸ್ತ್ರಿ.

ಎಸ್ ಶಂಕರವರ ದನಿಯಲ್ಲಿ ಕೇಳಿ ಈತನೀಗ ನಮ್ಮ ದೇವನು, ರಚನೆ ಗೋಪಾಲದಾಸರು. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಗೋಪಾಲದಾಸ. ಈತನೀಗ ನಮ್ಮ ದೇವನು.

ಆವ ರೋಗವು ಎನಗೆ, ಅಮೃತ ದೇಶಪಾಂಡೆ ಅವರ ದನಿಯಲ್ಲಿ ಗೋಪಾಲದಾಸರ ರಚನೆ. ಆವ ರೋಗವು ಎನಗೆ ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ಅಮೃತ ದೇಶಪಾಂಡೆ.

ಆರ್ಎನ್ ತ್ಯಾಗರಾಜನ್ ಅವರ ಕಂಠದಲ್ಲಿ ಕೇಳಿ ಶ್ರೀ ಚಾಮುಂಡೇಶ್ವರಿ ದೇವಿ, ರಚನೆ ಜಯಚಾಮರಾಜೇಂದ್ರ ಒಡೆಯರ್. ಆರ್ಎನ್ ತ್ಯಾಗರಾಜನ್ ನೌ ಪ್ರೆಸೆಂಟ್ ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್, ಶ್ರೀ ಚಾಮುಂಡೇಶ್ವರಿ ದೇವಿ.

ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, you just heard various compositions rendered by various artists. This program was a contribution of Akashvani Bengaluru, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸುತ್ತಾರೆ ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ.
2: ನಮಸ್ತೆ ಟೀಚರ್.
3: ಬನ್ನಿ, ಇವತ್ತು ಚರಣಮಿಂದ ಶುರು ಮಾಡಿ ಒಂದೊಂದು ಸತಿ ಒಂದೊಂದು ಸಂಗತಿ ಹೇಳನ್ನ ಹಾಡ್ಕೊಂಡು
2: ಹಾಡ್ತೀನಿ.
3: ಎಷ್ಟು ಆಗಿದೆಯೋ ಅಷ್ಟರಲ್ಲಿ ನಿಲ್ಸ್ಕೊಂಡು ಹೊಸ ಪಾಠ ಆಮೇಲೆ.

0: ಅದು ಅನಾದಿ, ಅದನ್ನ ಸೆಪರೇಟ್ ಮಾಡಿ ಹಾಡಬೇಕಾದ್ರೆ
1: ಶರೀರ ಅನಾದಿ ಗುರು ಗುಹ
0: ಅಲ್ಲದೆ ಶರೀರ ಅಂದು ಲಾಂಗ್ ಆಗಿ ಹೇಳ್ಬಿಟ್ಟು ಶರೀರ ನಾದಿ ಗುರುಗುಹ, ಶರೀರ ನಾದಿ ಗುರುಗುಹ ಹಂಗೂ ಹಾಡಬಹುದು.

0: ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಠ ಬರುವ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.
1: ಆಯ್ತು ಮೇಡಮ್, ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗಾಯತ್ರಿ ಚಂದ್ರಶೇಖರ್, ಭಾಗವಹಿಸಿದವರು ಸುಬ್ಬಲಕ್ಷ್ಮಿ ಕೃಷ್ಣಮೂರ್ತಿ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಬಟ್ಟದು ಬರ, ಧೃತ್ತೇಂತಾಲ್, ಲಂಗರು ಕಾಕರಿಯೇ.
3: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಬಟ್ಟದು ಬರ, ಧೃತ್ ತಿಂತಾಲ್, ಲಂಗರ್ ಕಾಕರಿಯೇ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯಾ, ಧೃತ್ತೇನ್ತಾಲ್, ಸಗರಿ ರೇಣಿಕೆ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ

0: ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ವೈಲಿನ್ ಶ್ರೀ ಜಿ ಆರ್ ನಿಂಬರಗಿ.
1: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿನಯ್ ಶರ್ವಾ ಅವರ ಹಾಡುಗಾರಿಕೆ. ಪಕವಾದ್ಯದಲ್ಲಿ ಸಹಕಾರ ನೀಡುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಖಂಜಿರ ಸುನಾದ್ ಆನೂರ್. ಮೊದಲಿಗೆ ಚಲಮೇಲ ದರ್ಬಾರ್ ರಾಗದ ವರ್ಣ ಆದಿತಾಳದಲ್ಲಿದೆ. ಆಕಾಶವಾಣಿ, ವೆಲ್ಕಮ್ ಟು ದ ಪ್ರೋಗ್ರಾಂ ಆಫ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಅ ವೋಕಲ್ ಕಾನ್ಸರ್ಟ್ ಬೈ ವಿನಯ್ ಶರ್ವಾ. ಅಕಂಪನೀಸ್ ಆರ್ ವಿಠಲ್ ರಂಗನ್ ಆನ್ ವಯಲಿನ್, ಕೆಯು ಜಯಚಂದ್ರರಾವ್ ಆನ್ ಮೃದಂಗ, ಸುನಾದ್ ಆನೂರ್ ಆನ್ ಖಂಜಿರ. ಇನ್ ದ ಬಿಗಿನಿಂಗ್ ವಿನಯ್ ಶರ್ವಾ ಪ್ರೆಸೆನ್ಸ್ ಅವರ್ಣ ಚಲಮೇಲ ಸೆಟ್ಟು ದರ್ಬಾರ್ ರಾಗ ಆದಿತಾಳ.

ಇನ್ನು ಮುಂದೆ ಕೇಳಿ ಶ್ರೀ ಮಹಾಗಣಪತೆ. ನಾಟರಾಗ ಆದಿತಾಳದಲ್ಲಿದೆ ಮಾಯೂರಂ ವಿಶ್ವನಾಥ ಶಾಸ್ತ್ರಿಯವರ ರಚನೆ. ನೌ ಲೆಟ್ ಅಸ್ ಲಿಸನ್ ಟು ಶ್ರೀ ಮಹಾಗಣಪತೆ, ಅ ಕಾಂಪೋಸಿಷನ್ ಆಫ್ ಮಾಯೂರಂ ವಿಶ್ವನಾಥ ಶಾಸ್ತ್ರಿ, ಸೆಟ್ ಟು ನಾಟರಾಗ ಆದಿತಾಳ.

ಕಾರ್ಯಕ್ರಮವನ್ನು ಮುಂದುವರೆಸುತ್ತ ವಿನಯ್ ಶರ್ವಾ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ ಓ ಜಗದಂಬ. ಆನಂದ ಭೈರವಿರಾಗ ಆದಿತಾಳದಲ್ಲಿದೆ ಶ್ಯಾಮಶಾಸ್ತ್ರಿಗಳ ರಚನೆ. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್, ವಿನಯ್ ಶರ್ವಾ ನೌ ಪ್ರೆಸೆಂಟ್ಸ್ ಓ ಜಗದಂಬ ಇನ್ ಆನಂದ ಭೈರವಿರಾಗ ಆದಿತಾಳ, ಕಂಪೋಸ್ಡ್ ಬೈ ಶ್ಯಾಮಶಾಸ್ತ್ರಿ.

ಪ್ರಿಯ ಕೇಳುಗರೇ, ಶ್ರೀ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ಸಹಕರಿಸುತ್ತಿದ್ದಾರೆ ವಯಲಿನ್ನಲ್ಲಿ ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರ ರಾವ್ ಹಾಗೂ ಕಂಜಿರ ಸುನಾದ್ ಆನೋರ್. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ರಾಗತಾನ ಪಲ್ಲವಿ. ಷಣ್ಮುಖ ಪ್ರಿಯ ರಾಗ ಖಂಡ ಜಾತಿ ಜಂಪೆ ತಾಳದಲ್ಲಿದೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ಕಾನ್ಸರ್ಟ್ ಬೈ ಶ್ರೀ ವಿನಯ್ ಶರ್ವಾ. He is accompanied on the violin by Vittal Rangan, on the mridangam by K.U. Jayachandra Rao, and on the khanjira by Sunad Anur. Concluding the concert, Shri Vinay Sharva now presents Raga Tana Pallavi in Shanmukha Priya Raga, set to Khanda Jati Jhampe Tala.

ಇದುವರೆಗೂ ವಿನಯ್ ಶರ್ವಾ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ವಿಠಲ್ ರಂಗನ್, ಮೃದಂಗ ಕೆಯು ಜಯಚಂದ್ರರಾವ್ ಹಾಗೂ ಕಂಜಿರದಲ್ಲಿ ಸುನಾದ್ ಆನೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. Dear listeners, you just listened to a vocal concert by Vinay Sharva. He was accompanied on the violin by Vittala Rangan, on the mridangam K.U. Jayachandra Rao, and on the kanjira by Sunath Anur. This program is a contribution of Akashvani Bengaluru.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಹಾಗೂ ದ್ರುತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ರಾಗ್ ಅಹಿರ್ ಲಲತ್, ಆಲಾಬ್ ಜೋಡ್ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್ ಆಲಾಪ್ ಜೋಡ್ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ಟ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ಇಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂ ದ ಕಾನ್ಸರ್ಟ್. ನೌ ಲಿಸನ್ ಟು ರಾಗ್ ಶುದ್ಧ ಸಾರಂಗ್ ಆಲಾಪ್ ಜೋಡ್ ವಿಲಂಬಿತ್ ಅಂಡ್ ದೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಶಫೀಕ್ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟ್ ಬೈ ಉಸ್ತಾದ್ ಶಫೀಕ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಧಾರವಾಡ್.

0: ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಸಂಪಗೋಡು ವಿಘ್ನರಾಜ್ ಅವರಿಂದ ಹಾಡುಗಾರಿಕೆ, ಪಕವಾದ್ಯದಲ್ಲಿ ವಾಯ್ದಿನ್ ಸಹಕಾರ ಬಿಎಸ್ ಜೋತ್ನಾ, ಮೃದಂಗ ಟಿಎಸ್ ಚಂದ್ರಶೇಖರ್ ಘಟ, ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ನೀನೆಂದು ವೆದಕುದರ, ಕರ್ನಾಟಕ ಬೇಹಾಗ್ರಾಗ ಆದಿತಾಳದಲ್ಲಿದೆ ತ್ಯಾಗರಾಜರ ರಚನೆ. Welcome to today's Carnatic Classical Music Program. Dear listeners, in today's program we bring you vocal rendition by Sampagodu Vignaraj. He is accompanied on the violin by B.S. Jyotsna on the mridangam, T.S. Chandrasekhar on the ghatam, S.N. Narayanamurthy. To begin with, Neenendu Vedukudara, written by Tyagaraja, set to Karnataka Behagraga Adithala.

ಸಂಪಗೋಡು ವಿಘ್ನರಾಜ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಬಿಎಸ್ ಜ್ಯೋತ್ಸ್ನ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಎಸ್ ನಾರಾಯಣ ಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಬಸವಣ್ಣನ ವಚನ ಬೇಹಾಗ್ ರಾಗ ಆದಿತಾಳದಲ್ಲಿದೆ. ಆರ್ತರೆ ಖಿ ಇದ್ದಲ್ಲಿ ಯುಲಿಸ್ನಸ್. ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಸಂಪಗೋಡು ವಿಘ್ನರಾಜ್. ಅಕಂಪನಿ ಸಾರ್ ಆನ್ ದ ವಯಲಿನ್ ಬಿಎಸ್ ಜ್ಯೋತ್ಸ್ನ, ಆನ್ ದ ಮೃದಂಗಂ ಟಿಎಸ್ ಚಂದ್ರಶೇಖರ್, ಆನ್ ದ ಘಟಂ ಎಸ್ ನಾರಾಯಣ ಮೂರ್ತಿ. Continuing the program, now let us listen to Vachana written by Basavanna, Sabeha Graga, Adithala, Arthare Ki Iddalli.

ಇದುವರೆಗೂ ಸಂಪಗೋಡು ವಿಘ್ನರಾಜ್ ಅವರಿಂದ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಪಿಎಸ್ ಜೋತ್ಸ್ನ, ಮೃದಂಗ ಟಿಎಸ್ ಚಂದ್ರಶೇಖರ್, ಘಟ ಎಸ್ಎನ್ ನಾರಾಯಣ ಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಸಂಪಗೋಡು ವಿಘ್ನರಾಜ್. ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಬಿಎಸ್ ಜೋತ್ಸ್ನ, ಆನ್ ದ ಮೃದಂಗಂ ಟಿಎಸ್ ಚಂದ್ರಶೇಖರ್, ಆನ್ ದ ಘಟಂ ಎಸ್ಎನ್ ನಾರಾಯಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.